ಆತ್ಮನಾಮಕ ಜಿನ ಶ್ರೇಯ ಸವಕೋಯತಿಯೋ ಭಾರತಿ ಸವೇ ಪ್ರತಿಪಾಲದ ಕರ್ತರ ಮೈಯ ಸೋಯ ತೋಹರ ಸದಾ ತೆ ಆಯಿಯೇ

ಹತ್ಯಾಯ ರಂಗರತ್ನ ಹಾರಂಗರತ್ ಹತ್ಯಾವೋ ಹರ್ ಪ್ರಭ ಸತ್ ಗುರ್ಬಚನಿ ಹರ್ ಪ್ರಭ ಜಾಣೆಯ ಸಭ ಹರ್ ಪ್ರಭ ತೇ ಉತ್ಪತ್ ಹರಹಾವ ಜಿನ್ ಕೋ ಪೂರ್ವ ಲಿಖಿಆ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯ ಬಣಜಾರ್ಯಾ ಮಿತ್ರ ಗುರ್ ਹਰ ਗਲ ਨਾਮ ਪ੍ਰਗਾਸ ਤਨ ਤਨ ਵਣਜ ਵਪਾਰੀਆ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਏ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਕਿਨਾ ਆਤੁਠਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ।

ಸ್ನಿ ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ್ತೆ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಏಕ ಓಡ್ ಗೋಹ ಗುರ್ ಕಾ ಶಬ್ದ ಕಹೋಹ ಆಗ್ಯಾ ಸತ್ ಸಹೋಹ ಮನೆ ನಿಧಾನ ಲಹೋಹ ಸುಖ ಸುಮಾಯಿಗೆ ಮೇರೇ ಮನ ಹರಹಾವ್ ಜೀವಿತ ಜೋ ಮರೇಹ ದುತ್ತರ ಸೋ ತರೇಹ ಸಬ್ ಕೀ ರೇನ ಹೋಯೇಹ ನಿರ್ಪೌ ಕೌ ಸೋಯೇಹ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನ ಕದೇ ದುಃಖ ಜೋ ಹರ ಹರ ಜ ಸುನೇಹ ಸಬ್ ಕೋ ಮನ್ನೇಹ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ ಜಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಹರಹಾವ್ ಸಂತ ಭಗತ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಶರಣ ಪರ ಹಾ ಜನ್ಮ ನ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ ಹಾರ

ಸಹಿತ ದೋಸೋಹ ಪರಹಾರ ಸಹಸೋಚೀತ್ ತನ ಮನಸ್ಸಂಪ ಕೃಷ್ಣ ಪ್ರೀತ ತೀತರ್ ಏಕ ಅನೇಕ ಅಸಂಖ ಕರ್ಮ ತರ್ಮ ಬಹು ಸಂಖ ಅಸಂಖ ಬೇನ ಪಯ ಭಕ್ತಿ ಜನ್ಮ ಬೇರಂತ ಹರ ಗುಣ ಗಾವೆ ಬಿಲ್ ಪರಮಾರಂತ ಆಪ ಮರೆ ಮಾರೆ ಪೀ ಆಪ ಆಪ ಉಪಾಯ ಥಾಪ ಉತ್ತಾಪ ಸಿಟ್ ಉಪಾಯಿ ಜ್ಯೋತಿ ತೂ ಜಾತ ಶಬ್ದ ವಿಚಾರ ಮಿಲಣ ನೀ ಪ್ರಾತ ಸೂತಕ ಅಗನ ಪಖೇ ಜಗ ಕಾಯ ಸೂತಕ ಜಲತಲ ಸಭ ಗೀತಾಯ ನಾನಕ ಸೂತಕ ಜನ್ಮ ಮರೀಜೈ ಗುರ ಪ್ರಸಾದಿ ಹರಸ ಪೀಜೈ ರಾಗ ಆಸಾ ಮಹಲ್ಲಾ ಪಹಿಲಾ ಆ ವಿಚಾರೇ ಸೋ ಪರಖೇ ಹೀರಾ ಏಕ ದೃಷ್ಟ ತಾರೇ ಗುರ ಪೂರಾ ಗುರ ಮಾನೈ ಮನ ತೇ ಮನ ತೀರಾ ಐಸಾ ಸಾವ ಸರಾಪೀ ಕರ ಸಾಚೀ ನಗರ ಏಕ ಲಿವ ತರ ಅರ್ಹಾವ ಪೂಜೀ ನಾಮ ನಿರಂಜನ ಸಾರ ನಿರ್ಮಲ ಸಾಜ ರತ್ತಾ ಪಯಕಾರ ಸಿವತ ಸಹಜ ಕರ ಗುರ ಕರ್ತಾರ ಆಸಾ ಮನಸಾ ಸಬ ದಿಲಾಯ ರಾಮ ನಾರಾಯಣ ಕಹೇ ಕಹಾಯ ಗುರ ತೇ ವಾಟ ಮಹಿಲ ಕರ ಪಾಯ ಕಂಚನ ಕಾಯಾ ಜ್ಯೋತ ಅನೂಪ ತಿರ್ ಪವನ ದೇವಾ ಸಗಲ ಸ್ವರೂಪ ಮೈ ಸೋ ತನ ಪಲ್ಲೇ ಸಾಚ ಅಕೂಟ ಪಂಚ ತೀನ ನವ ಚಾರ ಸಮಾವೇ ತರಣ ಗಗನ ತಲ ತಾರ ರಹಾವೇ ಬಾರ ಜಾತೋ ಉಲ್ಟ ಪರಾವೇ ಮೂರ್ಖೋಯ ನ ಆಖೀ ಸೂಜೇ ಜೇ ವಾರಸ ನೀ ಕಹ್ಯಾ ಬೂಜೇ ಪೇತಾ ಮಾತಾ ಜಗ ಸ್ಯೋ ಲೂಜೇ ಊತಮ ಸಂಗತ ಊತಮ ಹೋವೇ ಗುಣ ಕೋ ತಾವೇ ಅವಗುಣ ತೋವೇ ಬಿನ್ ಗುರ್ಸೇವೇ ಸಹಜನ ಹೋವೇ ಹೀರಾ ನಾಮ ಜವೇ ಹರಲಾಲ ಮನ ಮೋತೀ ಹೈ ತಸ್ಕಾ ಮಾಲ ನಾನಕ ಪರಖೇ ನದರ ನಿಹಾಲ ಆಸಾ ಮಹಲ್ಲಾ ಪಹಿಲಾ ಗುರ್ಮುಖ ಗ್ಯಾನ ಧ್ಯಾನ ಮನ ಮಾನ ಗುರ್ಮುಖ ಮಹಿಲೀ ಮಹಿಲ ಪਛਾਨ ਗੁਰਮੁਖ ਸੁਰਤ ਸ਼ਬਦ ਨੀਸਾਨ ਐਸੇ ਪ੍ਰੇਮ ਭਗਤ ਵਿਚਾਰੀ ਗੁਰਮੁਖ ਸੱਚਾ ਨਾਮ ਮੁਰਾਰੀ ਅਰਹਾਉ ਆਏ ਨਿਸ ਨਿਰਮਲ ਥਾਨ ਸੁਥਾਨ ਤੀਨ ਪਵਨ ਨੇ ਕੇਵਲ ਗਿਆਨ ਸਾਚੇ ਗੁਰ ਤੇ ਹੁਕਮ ਪਛਾਣ ਸਾਚਾ ਹਰਖ ਨਾਈ ਤੇ ਸੋਗ ਅੰਮ੍ਰਿਤ ਗਿਆਨ ਮਹਾਰਸ ਭੋਗ ਪੰਚ ਸੁਮਾਈ ਸੁਖੀ ਸਵ ਲੋਕ ਸਗਲੀ ਜੋਤ ਤੇਰਾ ਸਵ ਕੋਈ ਆਪੇ ਜੋੜ ਵਿਛੋੜੇ ਸੋਈ ਆਪੇ ਕਰਤਾ ਕਰੇ ਸੋਈ ਤਾਏ ਉਸਾਰੇ ਹੁਕਮ ਸਮਾਵੇ ਹੁਕਮੋ ਵਰਤੇ ਜੋਤ ਪਾਵੇ ਗੁਰ ਬਿਨ ਪੂਰਾ ਕੋਈ ਨਾ ਪਾਵੇ ਬਾਲਕ ਬਿਰਦ ਨਾ ਸੁਰਤ ਪ੍ਰਾਣ ਪਰ ਜੋ ਬਿਨ ਬੂਢੇ ਅਵਮਾਨ ਬਿਨ ਨਾਵੇ ਕਿਆ ਲਹੇ ਸੁਨਿਦਾਨ ਜਿਸ ਕਾ ਅਨ ਥਨ ਸਹਿਜ ਨਾ ਜਾਨਾ ਪਰਮ ਪੁਲਾਨਾ ਫਿਰ ਪਛਤਾਨਾ ਗਲ ਪਾਗੀ ਬੌਰਾ ਬੌਰਾਨਾ ਬੂੜ ਤੂ ਜਗ ਦੇਖਿਆ ਤਉ ਡਰ ਭਾਗੇ ਸਤਿਗੁਰ ਰਾਖੇ ਸੇਵੜ ਭਾਗੇ।